0: lankaradio.lk.
1: ಹಿನ್ನೆ ಹೆಣ್ಣ ಮಠ ಈಗನ್ನು ಸಿತೆ ಮುರ್ದು ಹ್ಯಾಂಗಿಂ ಸೆಮಿಂಗ್ ಅವಧಿಕರಣ ಆದರ ಮೋಹತಾಂಕ್ ಅದ ಆಪಿ ಒಬ್ಬೆ ಹದ ಅರಗನ ಎನ್ನೈ ಮೇ ಗೀತೆಯನ್ನು ಸೂದಾನವನ್ನೇ ಗೀತೆ ಗಾಯನ.

ಗೀತೆ ಗಾಯನ ಕಲೆ ಪ್ರಿಯಾಂಕರ ಪೆರೇರ ಮಿಲಂಗ ಗೀತೆ ಲಸನ ಗೀತೆ ಜೀವ ವೇದನ ಹದೆ ಗೀತೆ ಅಪ್ಪ ಸಂಬಂಧ ಪೂರ್ವ ಅಪ್ಪಟ ಪೂರ್ವ ಜೀವ ವೇದನ ಹದೆ ಗೀತೆ ನನ್ನ ಸಂಬಂಧ ದುಃಖ ತೆಲ್ಲ ಸತುರ ಐಮಿ ಮತ್ ಸ್ಯಾಲ್ ಎಕಟ ಮಿಶ್ರವೆಲ ಹದವತೆ ಗಂಬರು ತನಗ ಸಂಗವಾಗಿನ ಇನ್ನ ಅಮತಗ ನೋವನ ಮೋಹತಾಗ್ತೇನೋ ಏ ತಮ್ಮ ಮೇ ಗೀತೆ ಕೇನೆ ಕಾಲೇ ಗದಾಗ್ಯತ್ ಸಿತೇ ತುವಾಲ ಮೆಕಿಗ್ಯತ್ ಕೊತರಂ ದುರಗ್ಯತ್ ಕವದಹರಿ ಮತಗೆಟ ನಂಗಿ ಏನು ಮುರುದು ಹೆಂಗಿ ಮಕ್ತೇನೋ ಅದಾಪಿ ಅರಗನೆ ಎನ್ನೆ ಒಯ ಹದವತೆ ಗೆಂಬರು ತನಗ ಸೆಮಿಂಗ್ ಸೊಂದರು ವೇಲ ಇನ್ನ ಸಂಗೀತ ರಸಯಾಕ್ ಸಿತೆ ಗೆಂಬುರಟ ಎಲ್ಲೆನ ಸುರೂಪಿ ರಿತ್ಮ ಹದವತೆ ಸೆಮಿಂಗ್ ಪಾವಿನ ಮತಕ ಸುವಂದ ಅಹಿಮಿ ಮೀಂ ಅತರಿಂಗ್ ಹಮುವಿನ ನವ ಆಲೋಕ್ಯಾಕ್ ವಗೆ ಒಬೆ ದವಸತ ಮೃದು ಸುವೆಯಾಗ ದಿನ ವಿಶೇಷ ಗೀತೆಯಾಗ ಅಪಿ ಸಾಂದ ಜೀವ ವೇದನಾ ಹದೇ